0: ಜನಬೋಧುಲ ಲೆಕ್ಕಗೆ ಮುಂಡಾರಿ ಭಾಷಾತೆ ಕಜಿ ಕಮಿಚ ಕಾರ್ಯಕ್ರಮ ಅಯುಂ ತನ್ ಸೋಬೆನ್ ಎಂಗ ಅಪು ಹಾಗಾಮಿಸಿ ಒಳ ದುಲ್ಲಡ್ ಸೊಂಗೆ ತಲೆಂಗು ಐನ್ ಸಂತೋಷಿ ನಾಗ
1: ಒಡ ಐನ್ ಸಿಲ್ಮನಿ ಬಡಾಯೋದ್ ತಕಿನ್ ಸಾತೆ ಮೈನ್ ಸಮ್ ಜೋಹಾರ್ ನಿಮಿರ್ಗಪ್ಪ ಕಲ್ಕಲ್ ಜೆಟ್ಟೆ ಸಿಂಗಿ ಆರ್ ಅಯುಬ್ ಸಾಂಜೆ ದೋ ರಿಂಬಿಲ್ಕೋ ಗಡಗಡು ಜಾಲೋ ಒಡೋ ಜೋರ್ ತೆ ಹಿಚ್ಚಿರ್ ಜಾಲೋಯ್ ಗಮಜದ ಅಬು ಸೊಬೆನ್ ಅಪನ್ ಅಪನ್ ಜಿ ಹೊಡ್ಮೊ ಕೊಬು ಬಂಚಾವಯ ಒಡೊ ಜಾತೆ ಜೆತತೆ ಸೆನೋ ತನ್ ಇಮ್ ತಂಗ್ ಚಾತೊಮ್ ಗುಂಗು ಎಮನ್ ಕೊಬು ಸಪ್ ತೋರ್ಸಯ ಆರ್ ನೆ ಜೆಟ್ಟೆ ಒಡೊ ಜಾರ್ಗಿತೆಬು ಬಂಚಾವನ ಜೆತ ದಾರು ಸುಬ ಕೊರೆ ಕಬು ಸುರುನ ನೆ ಜೆಟ್ಟೆ ಜಾರ್ಗಿರೆ ಲುಮೆನ್ ಜಾನ್ರೆ ಸಿಕ್ಕಡಗೆ ರೋಗ ಕೊ ನನಮ ಒಡೋ ನೆ ಲೆಕ್ಕನ್ ರೋಗ ಕೊತ್ತೆ ಬಂಚವ ಕನ್ಗಿಬು ತಯುಕ
0: ಜನ ಲೆಕ್ಕಗೆ ಆದಿವಾಸಿ ಅಖಾಡ ಕಾರ್ಯಕ್ರಮ ರೇ ಅಬು ಬುಗಿನ ಮೆಂತೆ ಗುಣಗಾನ್ ಜಾಗರ್ ಕುಬು ಜಪಗರ ಆದ ರಸ್ಕಾನ್ ದುರಂಗ್ ಹರಿಯ ಕೊ ಆ ದುರಂಗ್ ಕೊಬು ಅಯುಮೆಯ ಆದ ಮಾರ್ಸಲ್ ಗುಡಿಯ ತಕಿನ್ ಸಾತೆ ವಿಕಾಸ್ ಕೆ ಲಿಯೆ ಮಹಿಳಾ ಶಿಕ್ಷಾ ಜರೂರಿ ರೇ ಆ ವಿಷಯ ರೇ ಗುಣಗಾನ್ ಜಾಗರ್ ಕೊಬು ಅಯುಮೆಯ
1: ನಾ ಅದು ಮಿಸಾ ತಿಸಿಂಗ್ ರೇ ಆ ಪೈತಿರಬು ಅಯುಮಿಯ ಜಪಗರ್ ರೇ ಆ ವಿಷಯ ದೋ ಮಿಯಾ ದೋ ಸ್ವೀಪ್ ಅಕೌಂಟ್ ಕ್ಯಾ ಹೇ ಇಸ್ಕೆ ಫಾಯ್ದಾ ಒಡೋ ಎಟಗ ಅದು ಅಬುವಾ ಆವಾಸ್ ಯೋಜನಾ ಎತೆ ಸಂತೋಷಿ ಸ್ವೀಪ್ ಅಕೌಂಟ್ ದೋ ಚಿನಾತನ
0: ಹೇ ಸಿಲ್ಮನಿ ನಿಯಾ ಜಗರ್ ದೋ ಬಿಸೆ ಮಜಾ ಜಗರಂ ಕುಲಿತ ಅಂಜಾ ಸ್ವೀಪ್ ಅಕೌಂಟ್ ಮಿಯಾ ನಿಕನ್ ಬ್ಯಾಂಕ್ ಖಾತಾ ತನಾ ಒಕನಾ ಬಚತ್ ಖಾತಾ ಕಾರೆ ಚಾಲು ಖಾತಾ ರೇ ಜಮಾ ಕನ್ ಒಡೋ ಟಕಾ ಪೈಸಾ ಕೋ ಫಿಕ್ಸ್ ಡಿಪಾಜಿಟ್ ಖಾತಾ ರೇ ಕುಲುಗಾ ಜೊದಿ ಅಮ ಅಮುಖ್ಯ ಖಾತಾ ರೇ ಚಿಮಿನಾಂಗ ಜೋಗಾವ ಲಗತಿಗೆ ಇನ್ನತೆ ಸಾಂಗಿ ಮೆನಾ ರದೋ ಬ್ಯಾಂಕ್ ಸಾಗತೆ ಟಕಾ ಪೈಸಾ ರೇ ಫಿಕ್ಸ್ ಡಿಪಾಜಿಟ್ ಲಿಕಗೆ ಸಾಂಗಿ ವ್ಯಾಜ್ 5.7% ಒಮಿಯಾ ಸಿಲ್ಮನಿ ಸ್ವೀಪ್ ಅಕೌಂಟ್ ತೆ ಚನಾ ಚನಾ ಫಾಯ್ದಾ ಹೋಬಾವ ಬಾರ್ ಟುಂಗ್ ಉದ್ಬಾಬುಮೆ
1: ಹೇ ಸಂತೋಷಿ ನೆಯದು ಬಿಸಿ ಬುಗಿನ್ ಜಗರ್ಗೆ ನಾ ಅದು ಮಿಸ ಸ್ವೀಪ್ ಅಕೌಂಟ್ ತೆ ಚಿಲ್ಕನ್ ಫಾಯ್ದಾ ಕುಬು ನಮ್ಜದ ಎನ ಮಿಸಬು ಜಗರ್ಲಿಯ ಉಚ್ ಬ್ಯಾಜ್ ಸಾಮಾನ್ಯ ಬಚತ್ ಖಾತಾರೆ 3-4% ಬ್ಯಾಜ್ ರೇ ಜೊನುಕರೆ ಫಾಲ್ತು ಪೈಸಾ ರೇ ಫಿಕ್ಸ್ ಡಿಪಾಜಿಟ್ ಕ್ಯಾತೆ ಸಾಂಗಿ ಬ್ಯಾಜ್ ನಮುವಾ ಸ್ವಚಾಲಿತ ಪ್ರಕ್ರಿಯಾ ನೆಯರೆ ಬೇಗರ್ ಲೇನ್ ದೇನ್ ತೆಗೆ ಆಯ್ತೆಗೆ ಟಕಾ ಪೈಸಾ ಸಾಂಗಿಯುವಾ ತರಲ್ತಾ ನೆಯ ಖತತೆ ಅಮ್ ಚಿಮಿನಂಗ್ ಎಂ ಜರುಡುವಕನ ಇಮಿನಂಗ್ ಜಾನ್ ಸಮಯರೆಗೆಮ್ ಉಡುಂಗ್ ದಡಿಯಾ
0: ಚೆಕ್ ಬೌನ್ಸ್ ತೆ ಬಚಾವ್ ಜೊದಿ ಅಮ ಆ ಖಾತಾರೆ ಚಿಮ್ನಂಗ್ ಪೈಸಾ ಜೋಗಾವ್ ಲಗತಿಯಾ ಎನ್ನತ್ತೆ ಕೋಮ್ ಗಿಯಾ ತೊಬೆ ದೊ ಅಮ ಆ ಖಾತಾ ತೆ ಪೈಸಾ ಕಟಾವ್ ಕಟಾವ್ ತೆ ಛಬಗಡಿಯುವ ಚಿಲ್ಕಚಿ SBI ರೇ 25,000-35,000 ಟಕಾ ರೆಯಾ ತಲಮಲ್ಲರೆ ತೈನ
1: ಓಡೋಮಿಯನ್ ಚರ್ಚರ ಅಭಿಷಯ ದೊ ಅಬು ಆವಾಸ್ ಯೋಜನಾ
0: ಎತ್ತೆ ಸಿಲ್ಮನಿ ಅಬು ಆವಾಸ್ ಯೋಜನಾ ದೊ ಚನಾ ತನಾ
1: ಹೇ ಸಂತೋಷಿ ಅಬು ಆವಾಸ್ ಯೋಜನಾ ದೊ ಜಾರ್ಖಂಡ್ ಸರ್ಕಾರ ಮಿಯ ಮರಂಗ್ ಯೋಜನಾ ತನಾ ನೆಯಾ ಹೊರತೆ ಓಡಾ ಅಬನ್ ಒ ತನ್ ರೇಂಗೆ ರಬಂಗ್ ಹೊಳಕ್ಕೊ 2 ಲಾಖ್ ಟಕಾ ದೆಂಗಾ ಕೊ ನಮಿಯಾ ಒಡೋ ಅಪ್ಪಿ ಕುಟ್ ನೆಯ ತೆ ಅಪ್ಪಿ ಕುಟ್ರಿ ರಾ ಓಡಾ ಆ ಬಯುವಾ ನೆಯಾರ ಆ ಎನೆಟೆ ದೊ 15 ಅಗಸ್ಟ್ 2023 ಹೊಬಲೆನ ಒಡೋ ನೆಯಾ ಯೋಜನಾರ ಮೊನೆ ಸನಂಗ್ ದೊ ಎನ್ಕನೆಕತೆ 8 ಲಾಖ್ ಓಡಾ ಬನೋ ತನ್ ರೆಂಗೆ ರಬಂಗ್ ಹೊಳಕ್ಕೊ 2026 ಚಕೆದೆ ಓಮ್ರಾ ಮೆನಾ
0: ಅಬು ಆವಾಸ್ ಯೋಜನಾ ದೊ ಚಿಲ್ಕನ್ ಹೊಳಕ್ಕೊ ನಮ್ ದಳಿಯೆ
1: ನೆ ಅಬು ಆವಾಸ್ ಯೋಜನಾ ನಮ್ ಸನಂಗ್ ತನ್ ಹೊಳಕ್ಕೊ ಜಾರ್ಖಂಡ್ ರಾಜ್ ರೆನಿಗೆ ತಯು ಲಗತಿಯಾ
0: ಇನಿ ಪೂರಾಗೆ ರೆಂಗೆ ರಬಂಗ್ ಒಳೋ ಕೆಚೋ ಒಡಾರೆ ತೈನ್ ತನ್ ಹೊಳೋ ᱛᱟᱭᱩ ᱞᱟᱜᱟᱛᱤᱧᱟ ᱚᱲᱚ ᱟᱵᱚᱣᱟᱜ ᱟᱵᱟᱥ ᱭᱳᱡᱚᱱᱟ ᱱᱟᱢᱮ ᱥᱤᱫᱟᱨᱮ ᱡᱮᱛᱟ ᱞᱮᱠᱟᱱ ᱥᱚᱨᱠᱟᱨ ᱫᱮᱝᱜᱟ ᱪᱤᱞᱠᱟᱪᱤ ᱯᱨᱚᱫᱷᱟᱱ ᱢᱚᱱᱛᱨᱤ ᱟᱵᱟᱥ ᱭᱳᱡᱚᱱᱟ ᱤᱱᱫᱤᱨᱟ ᱟᱵᱟᱥ ᱜᱟᱱᱫᱷᱤ ᱭᱳᱡᱚᱱᱟ ᱪᱟ ᱵᱤᱨᱥᱟ ᱟᱵᱟᱥ ᱭᱳᱡᱚᱱᱟ ᱞᱮᱠᱟᱱ ᱮᱴᱟᱜ ᱥᱚᱨᱠᱟᱨᱤ ᱭᱳᱡᱚᱱᱟ ᱨᱟ ᱫᱮᱝᱜᱟ ᱠᱟ ᱱᱟᱢᱟᱠᱟᱫ ᱱᱤ ᱛᱟᱭᱩ ᱞᱟᱜᱟᱛᱤᱧᱟ
1: ᱱᱮᱭᱟ ᱭᱳᱡᱚᱱᱟ ᱱᱟᱢ ᱢᱮᱱᱛᱮ ᱪᱤᱞᱠᱟᱱ ᱠᱟᱜᱟᱡᱮ ᱠᱚᱨᱟ ᱡᱟᱨᱩᱲᱩ ᱦᱚᱵᱟᱣᱟ
0: ᱱᱮᱭᱟ ᱢᱮᱱᱛᱮ ᱟᱫᱷᱟᱨ ᱠᱟᱨᱰ ᱟᱭ ᱯᱨᱚᱢᱟᱱ ᱯᱚᱛᱨᱚ ᱟᱵᱟᱥᱤ ᱯᱨᱚᱢᱟᱱ ᱯᱚᱛᱨᱚ ᱚᱲᱚ ᱩᱛᱛᱮᱨᱟᱜᱼᱟ ᱢᱟᱞ ᱜᱩᱡᱟᱨᱤ ᱨᱚᱥᱤᱫ ᱵᱮᱝᱠ ᱯᱟᱥᱵᱩᱠ ᱚᱲᱚ ᱯᱟᱥᱯᱳᱨᱴ ᱥᱟᱭᱤᱡᱽ ᱯᱷᱳᱴᱳ ᱞᱟᱜᱟᱛᱤᱧᱟ
1: ᱡᱟᱜᱟᱨ ᱠᱚᱫᱚ ᱤᱥᱩᱯᱩᱨᱟ ᱦᱚᱵᱟᱡᱟᱱᱟ ᱱᱟ ᱟᱫᱚ ᱢᱤᱭᱟᱜ ᱫᱩᱨᱟᱝ ᱵᱩ ᱟᱭᱩᱢ ᱞᱮᱭᱟ ᱱᱮᱭᱟ ᱫᱩᱨᱟᱝ ᱫᱚ ᱥᱚᱢᱟ ᱢᱩᱱᱰᱟ ᱚᱲᱚ ᱤᱱᱤᱭᱟᱜᱼᱟ ᱥᱚᱸᱜᱮ ᱠᱚᱣᱟᱜᱼᱟ ᱫᱩᱨᱟᱝ